0: ದೊರಗುಲು ವಿವರಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 95.1 ಗಾಳು ದಿಸುವಿಕೆಯ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳು ಲೋವಟ
0: ಸುದಿಲ ಕುವನ್ ವಿದುಳಿಯ
1: ಸುದಿಲ ಕುವನ್ ವಿದುಳಿಯ